0: ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀಜಗನ್ನಾಥ ಮದ್ಗುರು ಶ್ರೀಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಲ್ಯೂಟೇಷನ್ಸ್ ಟು ದ ಕಾಸ್ಮಿಕ್ ಸೆಲ್ಫ್.
1: ಪೋಸ್ಡ್ರಾಫ್ ಕಾಸ್ಮಿಕ್ಸ್ಕಾಯ್ಮು ಯಾ.
0: ಸಲ್ಯೂಟೇಷನ್ಸ್ ಟು ಶಲಕ್ ಪುರಿಜಿಸ್ ದ ಪೀಠ ಪರಂಪರಾ.
1: ಆ ಪೋಸ್ಡ್ರಾಫ್ ಶ್ರೀ ಅಲಕ್ ಪುರಿಜಿಸ್ ದ ಪೀಠ ಪರಂಪರಾ.
0: ಮೈ ಡನರ್ ಪ್ರಣಾಮ್ಸ್ ಟು ಬ್ಲವಡ್ ಗುರುದೇವ್ ಹಿಸ್ ಹೋಲಿನೆಸ್ ವಿಶ್ವಗುರು ಮಹಾಮಂಡಲೇಶ್ವರ ಮಹೇಶ್ವರಾನಂದ ಪುರಿಜಿ.
1: A mé pokorné pozdravy našemu Gurudevovi Paramahansvámímu Maheshwaranandžímu.
0: Om namo narayan to all three sannyasis present here and maybe some future ones.
1: Om namo narayan všem třem přítomným sannyasinům a možná nějakým budoucím.
0: And hari om and dobrý večer to all of you.
1: Hari om a good evening, dobrý večer vám všem.
0: Yeah, it's, you know, I'm going... First I'm trying to say something in German, then we go to Slovenia, then Croatia, then Slovakia, then here, so too many languages, khichdi.
1: Nejdřív se snažím něco říct německy, pak jedeme do Slovinska, do Chorvatska, na Slovensko, teď tady je těch jazyků jako khichdi.
0: But, dobrý večer.
1: Ale, good evening.
0: And hari om and good evening to all of you who are watching through Swamiji TV.
1: Hari om a dobrý večer vám všem, kteří se díváte skrze Swamiji TV.
0: Welcome back.
1: Vítejte zpátky.
0: Doesn't feel like it was a long time.
1: Nezdá se, že by to bylo před dlouhou dobou.
0: When was the last year?
1: Kdy to bylo, minulý rok?
0: December, Easter? Or?
1: Myslím,
0: no.
1: Že v prosinci.
0: Easter, no? But time and place and space and... All is beyond our control.
1: Čas, prostor, to všechno je mimo naši kontrolu.
0: So, out of our busy life.